ಗುಣಧಾರಿಣಿ ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇತ್ ದದಸ್ತಾದ್ ವೈಷ್ಣವೀ ತಥಾ ಏವಂ ದಶ ದಿಶೋ ರಕ್ಷೇತ್ ಚಾಮುಂಡಾ ಶವವಾಹನ ಜಯಾ ಮೇ ಅಗ್ರತಸ್ತಾತು ವಿಜಯಸ್ತಾತು ಪೃಷ್ಠತಃ ಅಜಿತಾ ವಾಮ ಪಾರ್ಶ್ವೇ ತು ದಕ್ಷಿಣೇ ಚಾಪರಾಜಿತಾ ಶಿಖಾ ಮೇ ದ್ಯೋತಿನಿ ರಕ್ಷೇ ದುಮಾ ಮೂರ್ನೇ ವ್ಯವಸ್ಥಿತಾ ಮಾಲಾಧರೀ ಲಲಾಟೇ ಚ ಭ್ರುವೌ ರಕ್ಷೇ ದಶಸ್ವಿನಿ ತ್ರಿನೇತ್ರಾ ಚ ಭ್ರುವೋರ್ಮಧ್ಯೆ ಯಮಘಂಟಾ ಚ ನಾಸಿಕೆ ಶಂಖಿನಿ ಚಕ್ಷುಷೋರ್ಮಧ್ಯೆ ಶ್ರೋತ್ರಯೋರ್ದ್ವಾರವಾಸಿನಿ ಕಪೋಲೌ ಕಾಲಿಕಾ ರಕ್ಷೇತ್ ಕರ್ಣಮೂಲೇ ತು ಶಾಂಕರಿ ನಾಸಿಕಾಯಾಂ ಸುಗಂಧಾ ಚ ಉತ್ತರೋಷ್ಠೇ ಚ ಚರ್ಚಿಕಾ ಅಧರೇ ಚಾಮೃತ ಕಲಾ ಜಿಹ್ವಾಯಾಂ ಚ ಸರಸ್ವತಿ ದಂತಾನ್ ರಕ್ಷತು ಕೌಮಾರೀ ಕಂಠಮಧ್ಯೆ ತು ಚಂಡಿಕಾ ಘಂಟಿಕಾಂ ಚಿತ್ರಘಂಟಾ ಚ ಮಹಾಮಾಯಾ ಚ ತಾಲುಕೆ ಕಾಮಾಕ್ಷಿ ಚಿಬುಕಂ ರಕ್ಷೇದ್ವಾಚಂ ಮೇ ಸರ್ವಮಂಗಲ ಗ್ರೀವಾಯಾಂ ಭದ್ರಕಾಲೀ ಚ ಪೃಷ್ಠವಂ